ಖದ ಸದ 93 ದಿಸಂಬರ್ ಅಬ್ರದುನ್ ಖಿದಿ ಸಮಾಸರಕ ಉವ ಕಾಲುನ ರಾಗ್ಲ ಅವ್ರುಗ್ ಉವ ಕಾಲುನ ಆಗ ಚಿ ಅಗಿ ದಾವಿ ಚಿ ಮುಂಗ್ ದ ಕಮರಾನ್ ದುಕಾನ್ ನ ಬಲಡೋನ ಶಾಪಿಂಗ್ ಕಳೆದ ನು ಅಗಿ ತಬ ದ ಕಮರಾನ್ ಲ ತರಫ್ ನ ಯೇ ಉದ ದ ಬಲಡೋನ ವಿಟಾಮಿನ್ ಸಿ ಫೇಸ್ ವಾಶ್ ಆಗ ಗಿಫ್ಟ್ ಮೇಲಾಬೇಗಿ ಹರಿ ಯು ಯಾನಿ ಉವ ಕಾಲರಾನ್ ಕರಾಗ್ಲ ದ 93 ಅವಲ್ ಖುತಾ ಸುದ ಸವಾಬೈ ವಲಾನ ಟೆಲಿಫೋನ್ ಕವಲೆ ನ ಸಿಟಿಕ್ಸ್ ವಲಾ ಸವಾಬೈ ಖಲಕ್ ಆಗ ಸುಮಂಗ್ ದ ಪ್ರೋಗ್ರಾಮ್ ಸರ್ಮಿನ ಕಿ ಸುಮಂಗ್ ದ ಪ್ರೋಗ್ರಾಮ್ ಕಿ ಜಿಯಾದ್ ಕಾಲ್ ಜಿಕಮ್ ನೇ ಆಗ ದ ಸವಾಬೈ ವಿನುದ ಸದಾ ದ ಸವಾಬೈ ಚಿ ಸುಮ ರಹುಮ ಅವರದುನ್ ಕಿ ಚಾರ್ ಸದಿ ವಲಾ ತಾ ಸುನ ಟೆಲಿಫೋನ್ ನ ಮೇಲೆ ಉನ ಕಿ ಅವ ದ ಚಾರ್ ಸದಿ ಖಲ್ ಕುಲ ದಾ ವೇಮಾ ಕಿ ಚಿರ್ ತಾ ತಾ ಸು ಉವ ಕಸಾಂ ದ ಉವ ಕಸಾಂ